ಮೇಲೆ ಹೋಲಿಗೆ ಕಣ್ಣ ಮೇಲೆ ಜಹರಾಗ ರಂಗ ಔರ ಹಸಿ ಖುಷಿ ಕಾ ಚಾರೋ ಔರ ಹೇರಾ ವೋ ಭಾರತ ದೇಶ ಹಮೇರಾ ವೋ ಭಾರತ